ನಿಮ ಬಾಬಾ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬಾಬಾ ನಿಮ ಬ